con la melody ai kai rong rong pok nong ra ma kya sen kata ro ba ki men na nun kari ki rong rong pa ni ki bes rong rong na ben ma yo rong rong te bi bi a wai rong rong na ben no na be a ke na ta ro in wa re ka ki na ko mi rong ai eri na ta ti ripe ti os e kura kura ka indano anna nei pupu ki te pota no ame ta na ko ni ra ki nanu ni ke se sa kya sa ni ka ve ne ya ki ni ka ines me te wa ki ni ka ripa paura are e te me tu ani wa ki me iro i ana ta anta pe ka uni usira na wa no pista ti ko ta ke ni bracement e ko ta ke me nanu apiste per estens pa ya ka ta uta wa ki pa ena karava ki te ka ripa paura ni ngapon i nanu ni tenu ni peso me nti awa te pui nan te mo ni ngapon te ko no pong e ni me wa ye pong in te pe tempa wo wa tanga wa bi me ono wa e ko ta ke pa ai ko ko na ni ka ripa ya ki pom ai ka in te na me ai ka aspa kone yaki na nun tenu no awa ake aka menu kone yaki. Ya kwa ataka pa ai kwa kona hani karipu yaki poom ai ka intena me ake aspa kone yaki na nun tenu no awa ke aka menu kone yaki. Awa nepo ki nankai anan karipu yaki ina nun tenu no. Ya kata uta waki pa taapu ake amena ina nun tema ake ya ura ura. Ana rota ki nangin te karipu pa ura. Diki ingin na antano o karong wana. Enge nanyo ipukin tutukwa ni ka nganga awa sa tanda pe kao menu sida ni kame toto ate no no. Ntero, pa anake pei ka no sena ko meiei, mersi te pupu te utana o te pere kareka. A kauringa ki te pote no ame tapa ane te imetua ni irina no ni keses, a ke ane te imetua ni kana kuaki, minna no apiste pere stens, ke entare po onna kon nampai ka ake ka buaki, e te uana ruai wai sua i pukin waterphone, a te uana i pukin ocean link, i pukin ka mea tatariki. Eka metu wakimen te pootakin nakawa, pa akitana nero i miini ka teneen tenua te pong iroi ya kainana sim kiripes, i miini ka varan te pea iyo ni muon te wike iyo, au are te mananga iyo, e pon kaira ki roun te ministan te akawa, au kau paira mennara merava, heri pana taki siivau, ike ointi roko ane, e pon koputo yon te kan meroro, meni karike pei mea kautapona, yon kata meruan paana pe mei miini kenakin te phosphate. Yang anak kara para pati minista eri pana taake siwa u mea kainan siim na kon te perestens mei nero e teivi taateang. Mea kautapona e te minista mentia kawa. E Rekan Winston alikiliki mea kain ano apis ni kapene ipukin ayapus maia wa yakairua. Na kon te minista mea kainan siim tiki ngai e tauroai anatanda pe kau nero nipua puoki. Yon makurianda na karikira ke kiripes ipukini paanape. O itera rikita pe ua aika arota ki ayapene kiripes. Saksi ngai e mea pundanga na pēna kakaita ua o kukureina, te perestens mei nero e David Ateang na konte minista, ngai e kona nora na kona pai nero yon te makuri, yon ka te iravan te epe, i miini kenakin te phosphate, ike e a kosta iein te ekin na pa e tauroa i nero ni puoka, anakarikira ki kiripese a kakava kei, i pukin tena sini paanate, a kapene te nua te pong te minista me kain anasim, yon nero. O esan te ekin na nai ka misina Australia pa e ipopo kin kai Australia ipukini karike en teis e erike meni korakoran tai na koni Christmas ta puera no te eraina. E ta kone empe si pa te karikira ke e te electrification of Kiribati Line Islands powered through solar energy are e na karikira ke aone ka korakora maisin teis are erike meni korakoran tai na kon anatapo nisrontun. Aone koroi makurindu nono aone katameerua na kon anaus nis Poland. Awai ni karikien is ai karike meni kora korantai ai ka aware ere ke na konta pueran mete eraina. Eta kori ke pate karikira ke ai ekarabakin te karike pei mete Pacific Community ke te SPC on deita ke mete Ministry of Line and Phoenix Islands Development. On deita nongoram nongoron apente piti peke. Yesana Prime Minister Toromun e Matthew Wale ni karoia na waki ni kaitara te kosi bukin atu ni mekinana o taante ia kia apu toka kaitara na nakairiri. Wale ni be pui mei sua ana diriki, e san kai nono i mia women mei pua koi e teni men ana minister nana cabinets ake a pupe i men na koi e ni minister ni muan te wiki i pukin puto ka ani kapaka ante prime minister. Era ni e minister ake a tonna kua kane, pasi ka ni kakaya kin te kapaya, men na koi e nsa kai diri, on tangiri ani karoi kame ngongo na kontiepe. Nkai yo ate minister i pukin te mani e kotun ta si lilo, Yesa ni kararua me kosi bukin aku ni mekena nuwale. Yesa nkai ni kapeneki mente minister. Ekari na kito kosi bukin aku ni mekena nuwale. Me anatau teakan te weekend te enako. Awari yesa paata te rongorongo ane wale tapio watewa imi indroko na yon palau. I bukin te bowi at the Pacific Islands Forum Leaders Summit. Enakam teakaki te kosi ane na kontemoni pong eisu wa yeipong in tepetemba.
ಹಸುತಾನಿ ಕೈರೀರಿ ಮೆನ್ನ ಬೆಂದಿ ಪಿತಿವಿ ಕಿನಿ ಕೋತ ಯರ ರೋಮೆನ್ ನನ ವಾಕಿನಿ ಕಕತೈ ಸೈನ ಯೋ ನನ ಮೀ ಸಾಯರ ಅರಿ ಯಕುನಾ ನುವತ ತಿನಿ ಉಕಿರಿಯ ಪೋಮ್ ಇನನು ಚೂರೈ ಓ ನ್ತುವ ನಕೊಯ್ಯ ಆಪೆನ ಕೊಪ ಅರಿಯೈ ನಂಗ ಯ ಕೌರಿಂ ನಿಮುವಂತಾಯಿ ಮಾಯಿನ್ ಕರವನ್ ಅಯ್ಯ ಕಕತೈ ನೌರು ಪೊನ್ಸಿಂಗಯ ನೈ ಪೊಕೊನ್ ತೆಪುಯಿ ಮೆವನು ಆಪೆನ್ ತಿಪಿತಿಪಿ ಕೇಕೆ ಪಿ ಐ ಎಫ್ ಎ ಕೋಸ್ತಪ ಎ ಕೀರ ಪೊಕೊನ್ ತೆವಾಕ್ಯಾನ್ ಆಪೆ ಮೆಸಿನನಿ ಕೊಕೆ ಪೊಂತಾನಿ ಪೌತೊಕಾತೆ ಪೆಸಿಫಿಕ್ ಹೈಲೆಂಡ್ಸ್ ಫೋರಂ ಕೆ ಪಾರ್ಟ್ನರ್ಸ್ ಅರೆ ಅಪೊಂಡೊಕೊನ ಪೆಂತೆ ಪೋವಿಯಾನೆ ಎಯ್ತ ಕಾಂತಾನಿಂಗ ಐ ಪುಕಿಯಪ ಅನಕಕೊರುವ ಕಿನಪೆ ನಕೊಂತಾಯಿ ಐ ಕಾನರುಕು ಆಸನ ಪೆನಿ ಪೋನ್ದನು ಯಾ ಪೆಂತೆ ಫೋರಂ ಪ ಎರಿಯೈನು ವಯಕೊನಿ ಕೋಸನ ಕೊಕ ಯ ಮುಸಿನ್ನನು ಇಬುಕಿನ ಕವಯಕ್ವಾನ್ ಕಕೊರುವನ್ನನು ತೆಯ್ಯಮು ಅರೆ ಎರಿಯೈನ್ ತಾಕೆತೆ ನಕಿತೆ ತಾಕೆತೆ ಎತೆವ್ವನ ತಿಸ್ಮರಿನಿ ಮೆವ್ವತೆ ತಿಗುರಿ ಇಬುಕಿನ ಕಪ್ಪುಪುಂತೆ ಅನ್ನಾತೆ ಅಂಡಿಯ ಯಾ ಪೆನಿ ಕಪೆನಿ ಮಕುರಿ ನಕೊನ್ ಆನೆ ಇಬುಕಿನ ತೊಕೊನಿ ಕಾಂಗ ಮೆನಿ ಪಿಪಿತಕಿನ ಕನ್ವನ್ ಪೋಂ ಕೇರಿಕಿರ ಕೆನಿಕ ಬೋಕೆಂಜೋ ನಾಬೆ ಆಸತಾನಿ ಕೈ ರೀರಿ ಮೆಂತೆ ಪಿತಿಪಿ ಕಿನಿ ಮೋಸಿಕಿಯ ಯೋನ್ ಪಲಾಂ ಕೋನನು ಐ ಮೀನ್ ನಯ್ಯ ಪೋವಿ ಆ ಪೊಂ ಪೊಂಗಿನ ಪ ಅನಪೆನೆ ನಿಕೋಸಿನ ಕೊಯ್ ಮೀನ್ ನಯ್ಯ ಬೆಪೈರೆ ದಿನನು ತೆ ಜಾಯಿಂಟ್ ಸ್ಟೇಟ್ಮೆಂಟ್ ಹೊಯಸತೆ ಮಿನಿಸ್ಟರ್ ಬುಕಿನ್ ತೆಮಾನಿ ಯೋನ್ ದೋರಮುನ್ ಕೋತುನ್ ತಾಸಿ ಲೀಲು ಅರಿ ಏಸನ್ ಕಪೆನೆ ಕಿ ಮೆನ್ನ ಕೋನ ಅಂತಕು ಪ ಯೈರಿ ಕಿ ಮಿನಿಸ್ಟರ್ ಕಿ ಅನಮಂಗ ಪೋಬೈ ನನ್ನ ಕೋಯ್ಯ ಗೈ ಎದಪೆ ಪ್ರೈಮ್ ಮಿನಿಸ್ಟರ್ ಮೇತೆ ವಾಲೆ ನಿಕ ಕತ ರೋಯ್ ನಿಕಾಯ್ ತರಾತೆ ಕೋಸಿ ಬುಕಿನ್ ನಕುರಿ ಮೆಕಿನನ ಚಕೋಸಾನ್ ನೆರೆ ಕಾಂತನಿ ಆಗುಪ ಎನ ತೈಪುರನ ಕಿ ನಕೊಂತೆ ಪೊಂಗ ಎತೆ ಮೋನಿ ಪೊಂಗ್ ಇಸು ವೈ ಐ ಪೊಂಗ್ ಇಂತೆ ತೆಂಪ ಲೀಲೋರಿ ಪುನಿ ಕಾಂಜನ ಪಾತಿ ತೆ ವಾರೆ ಅನಯ್ಯಂ ಉ ಚಕೋಸ್ ನಕುನಿ ಮೆಕಿನ ವಾಲೆ ಐ ಮನಾಸೆ ಮೆರಂ ಎಪುನಿ ಕಮಾವಾ ಕಿ ಮೆಂತೆ ಕ್ಯಾಪಿ ನೆಸಿನ ಪಕಂತಾ ಇಂತೆ ಪೊಂಗ ರಂ ಕೋನನುವ ಎತಕು ಲೀಲೋ ನಕೊನ್ ರೇಡಿಯೋ ನ್ಯೂಸಿಲೆಂಡ್ ಪೆಸಿಫಿಕ್ ಇಂತೆ ಪೊಂಗ ರೆ ಕಪೆನಿ ಕಿ ಐ ಪಪೊನ್ ನಕಿ ಅಂ ಐ ಅನಯ್ಯಂ ಉ ನಿಕ ನಿಕಾಯ್ ತರಾ ವಾಲೆ ಮೆಂತೆ ತೈ ಐ ಆಯ ತವ್ರಾಯ್ ನಿಪೌತೋಕಾತೆ ಕಾಸ್ ಒಂದಿ ತನ್ನ ಮರಾಮ್ ರೋಂಗೊಂ ನಪೆನ್ನು ಅನ್ನಾದೆ ಎಸ್ಸನ್ ತ್ಯಾಕಿನ್ ನೆತ ಕೌಮೆನ್ ದಿಪಿರಿಸ್ಟೆನ್ಸ್ ಮೈ ಅಮೆರಿಕ ಎ ಜೆ ಡಿ ವೆನ್ಸ್ ಪಂಚದಯ ಯು ಒಪ್ಪನ್ನ ಕೇತೆ ಪುವಹ ವಕೇತಕ ಕಸಿ ಎ ವಾಕಿ ಇಮೆರೆ ನನ್ನ ಅಮೆರಿಕ ಇರಾನ್ ಆನ್ಯನ ಮೋನಿ ಕೇಹಂಗೆ ಎಸ್ ರಕಿನ ಕಿರುಯ ತಾನಿ ಕರಿಕಿ ರೋಂಗೊಂ ಪ ಎನ ತೊಕಿತೆ ಪುವಹ ಮೈ ಇರಾನ್ ಇಮಾಯಿನ್ ತೆರಿನೆ ದಿನೆ ನಗೊಂ ನೋವೆಂ ಪಕೇನಾಕ್ ಎತ್ತಕೊರಿಕಿ ವೆನ್ಸ್ ಪ ಅದಿಯೈ ತಾನಿ ಕರಿಕಿ ರೋಂಗೊಂ ನಿಪ್ಪೊನ್ ತುವಂಗಿಯ ಕೈನಿ ಇರಾನ್ ಪೈನತು ಕಿ ಕಸಿಯನ್ ತಯನೆ ಕೈಬುಕೆನಿ ಕಾಕು ಕೈಬುಕೆನಿ ಪಾಯಿಡೊಯ್ಯ ಕೆ ಎನಾಕ್ ನಿಮಂಗಸಿರಕಿನ ನಪತ್ಯರಾಂ ಕೈ ಅನತರತರ ಯೋಂತೆ ಮೈ ರೋಯ್ಡೊಯ್ಯ ಕಾಯ್ನ ಅಮೆರಿಕ ಡಿಕಿನ್ ಕೈ ಏರಂಗಿನಿ ಪಿರಿಡಕ್ಕೆ ಪೋಂತೆ ಪ ಅವನ ಕೈಯಕ ನಪೆ ವೆನ್ಸ್ ಪ ಎರಿಕ್ ಯಾನ್ ಎನ್ ಕೈ ಎತೆ ಮೆತ್ವ ಇರಾನ್ ನಿ ಕಸಿ ಕೈಬುಕೆನಿ ಕಾಕು ಕೈಬುಕೆನಿ ಪ ದಿ ಸ್ಟ್ರೈಟ್ ಆಫ್ ಹೋಮೋಸ್ ದಯ್ಯ ಕೊರಕುರ ತಿರುಡಾ ಮೈರೊಯ್ಯ ಕಾಯ್ನ ಅಮೆರಿಕ ನಿ ಪಿರಿಡಕ್ಕೆ ಪೋಂತೆ ಪ ಕೈ ಎತೆ ಮೆತ್ವ ಅನಪುವಕ ಬೆಯ್ಯ ಮೈ ಇರಾನ್ ಸಿಸಿರಕ್ಕೆ ನಂದಿಗಿತ ಕೌಮೆಂದಿ ಪೆರೆಸ್ಟೆನ್ಸ್ ಹಾನ್ಯ ಪತ್ಯರಾನ ಕೇಕ ಯೋನ್ ನನಮಿ ಸಾಯಿರ ಅಮೆರಿಕ ಅರೆ ಇರಪತಾಂ ತೆವನ ತೆಪೋತಕಿನಿ ಮೆರೆ ಯೋನ್ ಇರಾನ್ ಇಕಿಯಾಮೆ ತೆಯ್ಯೈ ಅಮೆನ್ ನೋಮೆತ ಅಯತಕ್ ವೆನ್ಸ್ ಪ ಎವಾಕಿನ ಪೆಂಕೈ ತೆಕಕಾಯ ಯೋನ್ ಅವನಿಗ ಪೆನೆ ನೋರಾಂ ನೋರೋನ್ನ ಪೆನ್ನು ಅನ್ನಾಪೆ ಆಸನ್ ಕರವತೆ ತೌನಿಮೆ ತೆಯ್ಬು ಕೀಯ ಓಮೆನ್ನ ತೈನಿ ಮಾನಿ ಮೈ ಪಾರೆ ತೈನ್ ಅರೆ ಯತಕು ಆಫೀಸನ್ ತೆತಪು ಆನ್ನೆ ಪ ಅಮೆತಿನ್ ತೆಕತೆನಿ ಪುಂ ಕಿ ಅರೋಕು ತಾನಿ ಕಮೆಯಕಾಕಿ ಮೈತಿರೇರ ಓ ತೌಸ ನಿನಿಯ ಅಯ್ಯಕಾವ ಯೋನ್ ವೆಸ್ಟ್ ಬ್ಯಾಂಕ್ ಮಗರೊನಿ ಪಾರೆ ತೈನರಿ ಎತೆ ಮೆತ್ವ ಅಂತವಕ್ಕೆ ಮೆತೆ ಮೆತ್ವ ಇರೋನಿ ತೆರೇರ ಎತಕು ತೆರಪತಮೆಂತೆ ಕಾಸ್ರ ಯೋನ್ ಹಾಮು ಹಾಲಿ ನಕೊನ್ ಪಿ ಪಿ ಸಿ ಪ ಹೊಮ ಹಾನ ಸನ್ ತೆಪುಯಿ ಮೆರುವೈ ವಾನ ರಿಡಿಕಿ ಅಖಾಲಿ ಖಾಪು ಅಲಿಯ ತೆಪುಯಿ ಮೆನೊ ವಾನ ರಿಡಿಕಿ ಅಪೊನಿ ಮೆತೆ ಇಂಕೆ ಅಕತೈ ಎನಿಕ ತೊಕಿಯ ತಾನಿಕ ಮೆಯಕಾಕಿ ಮೆಯಿ ತೆರೇರ ಇಂಕೆ ಅಕಿಮೊಆ ತಿ ಸೀಪು ಅಮೆಯಿ ಕನ್ಯ ಎರಿಕಿನ ಪೆಯ್ಯೆ ಅತಪೊನ ತಾಂಗನಿ ಪುವಕೈ ತೆರೇರ ಪ ಅಪೊಂಡೊಕೊನ ತೌಸ ಅಂಡಿನ್ನ ಕೊಂತೆ ಕಾವಾನೆ ಪ ಅನಕಮೆನೊ ಯಕಾಯಿನಿ ತೆರೇರ ಪ್ರೇಸ್ಮೆನ್ ಅಕತೈಯ ನಿಮ್ಯಾಂಗ ಅನೈಮೆನ್ ಅಕಿಯಕಿ ಮೊಹಾಕಿ ಎತಕು ಪಾಪೊನಿ ಕಸಿಯ ಕ್ಯೊನ್ ತಾಕಿ ತೆನ ಕ್ಯೊಮೆ ತಾಕೆ ಅಯ್ಯ ಐಕ ಅಕರಿ ಕತೆ ಕಮೆಂಗ ಅರಿ ಏರಿಕೆ ಇಯ್ಯ ತೈ ಕಾಯಿನಿ ಪಾರೆ ತೈ ನಿಕರಿ ಪೆನ ಇಯ್ಯ ತೌಸ ಅಂತೆ ಸೀಪ್ ಕೊರಬೈ ಬುಕಿ ನೊಂಗರಾಮ್ ಅವಕಾನ್ಯ ಮೊತ್ತಕಿ ನಮ್ಮ ರೋರೋ ಅಕಿಯಾ ಸರಿಕಿನ ಕತ ಬರವಾಕಿ ಮೆನ್ ಅನರೂನಿ ಕರಿಗೆ ರೋರೋ ಪನಾನಿ ಕಿರಿ ಬೆಸ್ಟ್

Con me ori, ai kai rong rong pukit nong ra ma kiasa ni kata brava ki. Men na nan fun kari ki rong rong parani ki pes rong rong na pe ma yo rong rong tipi tipi ki awa i rong rong na pe na na pe. Ake na ta roi ni wari ka ki na koi mi rong ai eri na ta tiri pe tios. Ya kura kura kain nanu anna na ipu puki te pota no ameta na koni ira kin nanu ni kese sa kiasa ni kape ne yaki. Ni kain es me te waa ki ni karipa paura ari iti ime tuwa ni waa ki. Me iroi ana ta anta pe kau ni usira na wano pista ti kota kini bracement. Ya kota kami nana pis te perestens pa ya kata utawa ki pa ya nakarawa ki te karepa paura ni ngapong. Ina nun tiyo nun ipeso, men tiya wa te puinan te moa ni ngapong te kono pong. Eni mea wa yei pong in te petempa uwa te ngawa bi mea ono wa. Ya kota ki pa ai kuwa kona hani karepa ya ki pom ai ka in tiyana me. Ai ka aspa kone ya ki ina nun tiyo nunu awa aki aka meni kone ya ki. Ya kota ki pa ai kuwa kona hani karepa ya ki pom ai ka in tiyana me. Aki aspa kone ya ki ina nun tiyo nunu. Awak ia kami nak kuniaki. Awan depo kini angkai anang karipu yaki ina nunti nono. Eka tau tau waki pata apa waki amena ina nunti maki aura aura. Ana rota kini nangin te karipu paura. Diki ingin nantano oh karangwana. Ingin nanya ibu kini tutu kuani kanganga awasa tanda pe kau menusiran ni kami tau tau ati nono. Ntiero pa anake pe kano sena kau meyai mesi te bubu te utana te pere kareka. Akaurina kita boleh dengar meminta pahane tiap itu aniri nanu ni kasus, ake ane tiap itu ane kana kuaki, menda nama piste peristens, ke entar epon naku nampai kaki kabuaki, tewana ruai ruai suai bukin waterphone, tewana ibukin ocean link, ibukin kame tatariki. Eka metu aku mende boleh kena kawa, pa ake ita nanero imin katene entenu ate pong iroi ya kain jana sim kiri pes, imin kabaran tiap ayu ni monte week ayu. Awari te mananga yo e pon kaida ki ron te ministan te akawa a ka upaira mennara merava heri pana ta ki sivo ike o intero kwan e pon poboto yo an te kan meroro meni kari ke pei me kauta pona yo an kata merwan pana te meimin kenakin te phosphate yang ana kara para te minista heri pana ta ki sivo me kainda na sim na kon te perestens me inero e te vitatia me kauta pona e te minista men te akawa Erekan Winston alikili ki mekain ano apis ni kapeni pukin ayapusmayo wa yakairua na kondya minista mekain na sim tiki ngay etawroi anatanda pe kau naeru nipuopuoki yon makurian na nakarikira ke kiripesi pukin paanape o itera likita pe uwa aika arota ki ayatani kiripes saksi ngaye mea pundangan pe nakakaita uwa okukureina teperestes mei naeru e debitatiang na kondya minista ngay ekonaan nora na konapai naeru yon ya makuri Yon katira van tepe, imin kena kinte phosphate, ike ea kosta yein te ekinna pa ea tauroi nero ni poka, anakarikita ki kiripeste a kakava ke, ipu kintena sini paanate, a kapene te nuwa te pong te minista me kain anasim, yon nero. Oesan te ekinna anai kamisena osteria pa ipu pukin kai osteria ipu kini karike enteis, ae erike meni korakoran tai nakoni Christmas tapuera no te ereina. Eta kon Pesipa te karikira ke at the electrification of Kiribati Line Islands powered through solar energy. Are ena karikira ke aone ka korakora mai sinteis are ere ke emene korakorantai nakon anatapo nisrontun. Aone koroi makurindu nonu aone katamerua nakon anaus nis polan. Awai ni karikien is aikari ke emene korakorantai aika awar ere ke nakon tapu eran meteraina. Eta kuri kipa te karikira ke ea karawa ki nite karikitei me te Pacific Community ke te SPC onde itake me te Ministry of Line and Phoenix Islands Development onde ita nongoram nongoron apen te pitipiki. Yesana Prime Minister Toromun e Matthew Wale ni karoya na waki ni kaitara te koosi bukin atu ni mekinana o taante ya kiapu toka kaitara na nakairiri. Wale ni mepui meisua anadiriki. Esan kai nono imia women meipua koia tenimen ana minister nana kepines ake apupe imen na koia ni minister ni muante wiki ipukin poutoka ni kapakante prime minister. Yara nie minister ake atoanda kwa kane pasika ni kakaya kinte kapaia men na koia nsakairiri on tangiria ni koroi kame ngongo na kontiepe. Nkai yote minister ipukin temani e kotun taasi lilo. Esan ni kararua mea koosi ipukin atu ni mekina nuwale. Yesan kai ni kapene yaki mente minista. Ya karina kite koasi bukin atu ni mekina nwale me anatau teakan te weekend te enako. Awari yesi paata te rongorongo ane wale tape watea wa imi indroko na yon palau ibukin te bowi at the Pacific Islands Forum Leaders Summit. Enakam teaka kite koas ane na kontemoni pong eisu wa yeipung in tepetemba.
ಹಸು ತಾನಿಕ ಇರೀರಿ ಮೆನ್ನೆ ಪಿತಿಪಿ ಕೆನಿ ಕೋತಾಯರು ರೋಮೆನ್ ನನ ವಾಕಿನ ಕಕತೈಸೈನ ಯೋ ನನ ಮೀ ಸಾಯರ ಅರಿ ಎಕೊನಾ ನುವ ತಚ್ಚಿನಿ ಉಕಿರಿಯ ಪೋಮ್ ಇನನುನ್ ಚೂರೈ ಅಂತುವ ನಕೊಯ್ಯ ಆಬೆನ ಕೊಪ ಅರಿಯೈ ನಂಗಾಯ್ಯ ಕೌರಿಂ ನಿಮುವಂತಾಯಿ ಮಾಯಿನ್ ಕರವನ್ ಅಯ್ಯ ಕಕತೈ ನೌರು ಪೊನ್ ಸಿಂಹಯನೆ ಪೊಕೊನ್ ತೆಪುಯಿ ಮೆವನುವ ಪೆನ್ ತಿಪಿತಿಪಿ ಕೆಕೆತೆ ಪಿ ಐ ಎಫ್ ಎಕೋಸ್ತ ಪಾಯ್ ಇಯ ಕೀರ ಪೊಕೊನ್ ತೆವಾಕ್ಯಾನ್ ಆಬೆ ಮೆಸಿನನಿ ಕೊಕೆ ಪೊಂತಾನಿ ಪೋತೊಕಾತೆ ಪೆಸಿಫಿಕ್ ಹೈಲೆಂಡ್ಸ್ ಫೋರಂ ಕೆ ಪಾರ್ಟ್ನರ್ಸ್ ಅರೆ ಅಪೊಂಡುಕೊನೆ ಪೆಂತೆ ಪೋವಿಯಾನೆ ಎಯ್ತ ಕಾಂತಾನಿಗಾಯಿ ಪುಕೀಯಪ ಅನಕಕಾಕೊರುವ ಕಿನಪೆ ನಕೊಂತಾಯಿ ಐಕಾನರುಕು ಆಸನ ಪೆನಿ ಪೋನ್ನನು ಯಾ ಪೆಂತೆ ಫೋರಂ ಪ ಎರಿಯೈ ನುವಯಕೊನಿ ಕೋಸನಕುವ ಕೈಯ ಮುಸಿನ್ನನು ಇಬುಕಿನ ಕವಯಕ್ವಾನ್ ಕಕೊರುವನ್ನನು ತೆಯ್ಯಮು ಅರೆ ಎರಿಯೈ ತಾಕೆತೆ ನಕಿತೆ ತಾಕೆತೆ ಎತೆವ್ವನ ತಿಸ್ಮರಿನಿ ಮೆವ್ವತ್ತೆ ತೀಗುರಿ ಇಬುಕಿನ ಕಪ್ಪುಬುವೆಂತ್ಯೋ ಅನ್ನಾಪೆ ಅಂಡಿಯ ಯಾ ಪೆನಿ ಕಪೆನಿ ನಿಮಕುರಿ ನಕೊನ್ ಆನೆ ಇಬುಕಿನ ತೊಕೊವನಿ ಕಾಂಗಾಂಗ ಮೆನಿ ಪಿಪಿತಕಿನ ಕನುವನ್ ಪೋಮ್ ಕೆರಿಕಿರ ಕೆನಿಕ ಬೋಪೆಂಜ ನಾಬೆ ಆಸತಾನಿ ಕೈ ರೀರಿ ಮೆಂತೆ ಪಿತಿಪಿ ಕಿನಿ ಮೋಸಿಕಿಯ ಯೋನ್ ಪಲಾಂ ಕ್ವಾನನು ಐ ಮೀನ್ ನಯ್ಯ ಪೋವಿ ಆಪುಂ ಪೊಂಗಿನ ಪ ಅನಪೆನೆ ನಿಕೋಸಿನ ಕೊಯ್ ಮೀನ್ ನಯ್ಯ ಪೆಪೈರೆ ತಿನನೊಂ ತೆ ಜಾಯಿಂಟ್ ಸ್ಟೇಟ್ಮೆಂಟ್ ಹೊಯಸತೆ ಮಿನಿಸ್ಟರ್ ಬುಕಿನ್ ತೆಮಾನಿ ಯೋನ್ ತೋರಮುನ್ ಕೋತುನ್ ತಾಸಿ ಲೀಲು ಅರಿ ಏಸನ್ ಕಪೆನೆಯ ಕಿ ಮೆನ್ನ ಕ್ವಾನ ಂತಕು ಪ ಯೈರಿ ಕಿ ಮಿನಿಸ್ಟರ್ ಕೆ ಅನಮಂಗ ಪೋಬೈ ಮೆನ್ನ ಕ್ವಾಯ್ಯ ಗೈ ಎದಪೆ ಪ್ರೈಮ್ ಮಿನಿಸ್ಟರ್ ಮೇತೆ ವಾಲೆ ನಿಕ ಕತ ರೋಯ್ ನಿಕ ಐತರಾತೆ ಕೋಸಿ ಬುಕಿನ್ ನಕುರಿ ಮೆಕಿನನ ತೆಕೋಸ್ತಾನ್ ನೆರಿಕಾಂತನಿ ಆಕಿಪ ಎನ ತೈಪುರನ ಕಿನ ಕೊಂತೆ ಪೊಂಗ ಎತೆ ಮೋನಿ ಪೊಂಗ್ ಇಸು ವೈಯೈ ಪೊಂಗ್ ಇಂತೆವೆ ತೆಂಪ ಲೀಲು ಅರಿ ಪುನಿ ಕಾಯ್ನನ ಪಾತಿ ತೆ ವಾರಿ ಅನಯ್ಯಂಗು ತೆಕೋಸ್ ನಕುನಿ ಮೆಕಿನ ವಾಲೆ ಐ ಮನಾಸೆ ಮೆರಂ ಎಪುನಿ ಕಮಾವಾಕಿ ಮೆಂತೆ ಕ್ಯಾಪಿನೇಸಿನ ಪಕಂತಾಯಿ ತೆ ಪೊಂಗರಿ ಉಂಕ್ವಾನನ್ವ ಎತ್ತಕು ಲೀಲೋ ನಕೊನ್ ರೇಡಿಯೋ ನ್ಯೂಸಿಲೆಂಡ್ ಪೆಸಿಫಿಕ್ ದೆ ಪೊಂಗರಿ ಕಪಿನಿಯ ಕಿಯೈ ಪಪೊನ್ನ ಕಿ ಅಂಗೈ ಅನಯ್ಯಂಗು ನಿಕನ್ ಕಾಯ್ತರ ವಾಲೆ ಮೆಂತೆ ತೈಯೈ ಅಯ್ಯ ತವ್ರಾಯ್ ನಿಪೋತೊಕಾ ತೆಕೋಸ್ ಒಂದಿತನ್ ನುಮರಾಮ್ ರೊಂಗರೊಂಗೊನ್ನ ಪೆನ್ನು ಅನ್ನಾದೆ ಎಸ್ಎನ್ ತೇಕಿನ್ನ ತೆಕಹುಮೆನ್ ನಿಪಿರಿಸ್ತೆನ್ಸ್ ಮೈ ಅಮೆರಿಕ ಎ ಜೆ ಡಿ ವೆನ್ಸ್ ಪಂಚದಯ್ಯ ಯು ಒಪ್ಪನ್ನ ಕೇತೆ ಪುವಹಾವ ಕೇತೆ ಕಕಸಿ ಎ ವಾಕಿ ಇಮೆರೆ ನನ್ನ ಅಮೆರಿಕ ಇರಾನ್ ಆನ್ಯನ ಮೊನಿ ಕೇಹಂಗೆ ಎಸ್ಸಿರಕಿನ ಕಿರುಯ ತಾನಿ ಕರಿಕೆ ರೊಂಗರೊಂಗು ಪ ಎನ ತೊಕಿತೆ ಪುವಹ ಮೆ ಇರಾನ್ ಇಮಾಯಿನ್ ತೆರಿನ ದಿನ ನೋವೆಂಬ ಕೇನಾಕ್ ಎತ್ತಕುರಿಕಿ ವೆನ್ಸ್ ಪ ಅರಿಯೈ ತಾನಿ ಕರಿಕೆ ರೊಂಗರೊಂಗು ನಿಪ್ಪೊನ್ ತುವಂಗಿಯ ಕೈನ್ ಇರಾನ್ ಪ ಎನ ತೊಕಿ ಕಸಿಯನ್ ತಯ್ಯನೆ ಕೈಪುಕೆನೆ ಕಾಕೋ ಕೈಪುಕೆನೆ ಪಾಯಿಡೊಯ್ಯ ಕೆ ಎನಾಕ್ ನಿಮಂಗಸಿರಕಿನನ ಪತ್ತೆರಾಂ ಕೈ ಅನತರತರ ಯೋಂತೆ ಮೈ ರೋಯ್ಡು ಯಕಾಯ್ನ ಅಮೆರಿಕ ಡಿಕಿಂ ಕೈ ಏರಂಗಿನಿ ಪಿರಿಡಕೆ ಪೋಂತೆ ಪ ಅವನ ಕಯಕಾನ ಪೆವೆನ್ಸ್ ಪ ಎರಿಕಿಯಾನ್ಯಂ ಕೈ ಎತೆಯ ಮೆತ್ವ ಇರಾನ್ ನಿಕಸಿ ಕೈಪುಕೆನೆ ಕಾಕೋ ಕೈಪುಕೆನೆ ಪ ದಿ ಸ್ಟ್ರೇಟ್ ಆಫ್ ಹೋಮೋಸ್ ದಯ್ಯಯ್ಯೋ ಕೊರಕುರ ತಿರುರಾಮೆ ಇರು ಯಕಾಯ್ನ ಅಮೆರಿಕ ನಿ ಪಿರಿಡಕೆ ಪೋಂತೆ ಪ ಕೈ ಎತೆಯ ಮೆತ್ವ ಅನಪುವಹಾಪೆಯ್ಯ ಮೈ ಇರಾನ್ ಸಿರಕಿನಂದಿಗಿತ ಕೌಮೆಂದಿ ಪೆರೆಸ್ತೆನ್ ಸಾನ್ಯ ಪತ್ತೆರಾನ ಕಯಕ ಯೋಂದನ ಮೀಸಾಯರ ಅಮೆರಿಕ ಅರೆ ಎರಪತಾಂ ತೊವನ ತೆಪೋತಕಿನಿ ಮೆರೆ ಯೋನ್ ಇರಾನ್ ಇಕಿಯಾಮೆ ತೆಯ್ಯೈ ಅಮೆನ್ ನೋಮೆತ ಅಯತಕ್ ವೆನ್ಸ್ ಪ ಎವಾಕಿನ ಪೆಂಕೈ ತೆಕಕಾಯ ಯೋನ ಅವನಿಕ ಪೆನಿನ್ ನುಮರಾಂ ರೊಂಗರೊಂಗೊನ್ನ ಪೆನ್ನು ಅನ್ನಾಪೆ ಆಸನ್ ಕರವತೆ ತೌನಿಮೆ ತೆಯ್ಬು ಕೀಯ ಒಮೆನ್ನ ತೈನಿ ಮಾನಿ ಮೈ ಪಾರೆ ತೈನ್ ಅರೆ ಎತಕು ಆಫೀಸನ್ ತೆತಪು ಆನ್ನೆ ಪ ಅಮೆತಿನ್ ತೆಕತೆ ನಿಪುಂ ಕೆ ಅರಹು ತಾನಿಕ ಮೆಯಕಾಕಿ ಮೈ ರೇರ ಆ ತೌಸ ನಿನಿಯ ಅಯ್ಯಕಾವ ಯೋನ್ ವೆಸ್ಟ್ ಬ್ಯಾಂಕ್ ಮಗರೊನಿ ಪಾರೆ ತೈನರೆ ಎತೆಯ ಮೆತ್ತುವ ಅಂತವಕ್ಕೆ ಮೆತೆ ಮೆತ್ತುವ ಇರೌನಿ ತೆರೇರ ಎತಕು ತೆರಪತಮೆಂತೆ ಕಾಸುರ ಯೋನ್ ಹಾಮು ಹಾಲಿ ನಹೊನ್ ಪಿಪಿಸಿ ಪ ಹೊಮ ಹಾನ ಸನ್ ತೆಪುಯಿ ನೆರುವೈ ವಾನ ರಿಡಿಕಿ ಅಖಾಲಿ ಖಾಪು ಅಲಿಯ ತೆಪುಯಿ ಮೆ ಅನೋ ವಾನ ರಿಡಿಕಿ ಅಪೊನಿ ಮೆತೆ ಇಂಕೆ ಅಕತೈಯನಿಕ ತೊಕೀಯ ತಾನಿಕ ಮೆಯ ಕಾಕಿ ಮೆಯ್ ತೆರೇರ ಇಂಕೆ ಅಕಿಮೋಆ ದಿಸೀಪು ಅಮೆಯ ಕನ್ಯರೇರಿಕಿನ ಪೆಯ್ಯೈತೆ ಕಾಂಗಾಂಗ ಅತಕೊನ ತಾಂಗನಿ ಪಕೈ ತೆರೇರ ಪ ಅಪೊಂಡುಕೊನ ತೌಸ ಅಂಡಿನ್ನ ಕೊಂತೆ ಕಾವಾನೆ ಪ ಅನಕಮೆನು ಯಕಾಯ್ನಿ ತೆರೇರ ಪ್ರೇಸ್ಮೆನ್ ಅಕತೈಯ ನಿಮ್ಯಾಂಗ ಅನೈಮೆನ್ ಅಕಿಯಕಿ ಮೊಹಾಕ್ ಎತಕು ಪಾಪನಿಕ ಸೀಯ ಕ್ಯೊನ್ ತಾಕೆ ತೆನ ಕ್ಯೊಮೆ ತಾಕೆ ಅಯ್ಯ ಐಕ ಅಕರಿ ಕತೆ ಕಮೆಂಗ ಅರೆ ಏರಿಕೆ ಯೇಯ ತೈ ಕಾಯ್ನಿ ಪಾರೆ ತೈ ನಿಕರಿ ಪೆನ ಇಯ ತೌಸ ನಿತ್ಯ ಸೀಪ್ ಕೊರಬೈಪಿಕಿ ನೊಂಗರಾಮ್ ಅವ ಕನ್ಯ ಮೊತ್ತಕಿ ನಮ್ ರೊಂಗರೊಂ ಅಕ್ಯಾ ಸರಿಕಿನ ಕತ ಬರವಾಕಿ ಮೆನ್ ಅನರೂ ನಿಕರಿಗೆ ರೊಂಗರೊಂ ಪನಾನಿ ಕಿರಿ ಬೆಸ್.